ಸಂಸ್ಥಾನ ಸಂಸ್ಥಾನಾಧೀಸ ಮನ್ನೆ ಸುತ್ತ ಶ್ರೀ ಶ್ರೀ ಶ್ರೀ ಆನಂದ ಗಜಪತಿ ರಾಜ ವಾರು ಸಂಸ್ಥಾನ ಕೀಟ ಧಾರಣ ಚೇಸ್ತುನ್ನಾರು.